ಸ್ಥಾನ ದುಃಖಾಂತ್ಯ ದುಃಖ ವ್ಯಕ್ತಿತ ಈ ಸೋಷಿಯಲ್ ಮೀಡಿಯಾ ಪೋಸ್ಟ್ ಕೂಡ ಕೇಳ್ತೀವಿ ನಾನು ಬಿಹಾರ ಕನಸಾಸಂತ ಕೇ ಜಗತ್ಪತಿ ಸೇವಾದಿ ಅಗತ್ಯ ಬಜೆಟ್ ಪತ್ರ ನನ್ನ ಮಕಾಸಿ ಮತ್ತು ಶ್ರೀ ಮೋದಿ ಮುಖ್ಯ ಕೆ